ಫಣಿಬಂಧನಮಾಶು ವಿಮುಚ್ಯ ಜವ ದುದಗಮ್ಯತಃ ಸಜುಷಾ ಭವದಾ ಅಧಿರುಹ್ಯ ತದ ಫಣಿರಾಜಪಣಾನ್ನ ಹೃದೇ ಭವದಾ ಮೃದು ಪಾದರುಜಾ ಕಲಸಿಂಜಿದ ನೂಪುರ ಮಂಜು ಮಿಲದ್ ಕರಕಂಕಣ ಸಂಕುಲ ಸಂಕುಣಿತಂ ಜಹೃಷು